ಗಮ ಪ ಗಮ ಪ ನಿ ಸರೇ ರೇ ಸಾ ನಿ ಸಾ ನಿ ಸಾ ಗ ಗಮ ಪ ಗಮ ಪ ನಿ ಸರೇ ರೇ ಸಾ ರೇ ಸಾ ನಿ ಸಾ ಗ ಗಮ ಪ ಗಮ ಪ ನಿ ಸರೇ ರೇ ಸಾ ರೇ ಸಾ ನಿ ಸಾ ಗ ಗಮ ಪ ಗಮ ಪ ನಿ ಸರೇ ರೇ ಸಾ ರೇ ಸಾ ನಿ ಸಾ ಗ ಗಮ ಪ ಗಮ ಪ ನಿ ಸರೇ ರೇ ಸಾ ರೇ ಸಾ ನಿ ಸಾ ಗ ಗಮ ಪ ಗಮ ಪ ನಿ ಸರೇ